ಮೆಗಿದೆ ಅದರತ್ತಾನೆ ಮಧುಮತಿ ಚಿತ್ರಪಟ ಇದೆ. ಗಾಯನಿಕರನ್ನೇ ಮುಕೇಶ್ ಇತಾಮತ್ ಜನಪ್ರಿಯ ಉನ್ನ ಗೀತೆ ಇವಾಗ ಮೇ ಚಿತ್ರಪಟ ಮೇ ಗೀತೆ ಮೇ ಹಿಂದಿ ಗೀತೆ ಸಿಂಗರ ಗೀತೆ ಗುತ್ತಿವೆನೋ ಒಬ್ಬಟ ಸಮಾರವಿಟ ಮತ ಕರಗಣ್ಣ ಪುಲ್ವಾಂಗ್ ಮೇ ಗೀತೆ ಪಟಂಗತ್ತಾಮ ವಾದನೆವೆನ್ನ ಮಧುಮತಿ ಸುದುಕಲು ಚಿತ್ರಪಟ ವೈಜಯಂತಿ ಮಾಲಾ ಸಮಗ ದಿಲೀಪ್ ಕುಮಾರ್ ಮೇ ಚಿತ್ರಪಟ ರಂಗಪಾನ್ವಾ.